ಜನನಿಃ ಮಹಾಶೀರ್ಷೋ ಮಹಾವಕ್ರೋ ದೀರ್ಘದಂಶೋ ಮಹಾಬಲಃ ಆತನುಶ್ಚೋತ್ರ ದೇಶಶ್ಚ ಪೀಡಾಂ ಹರತು ಮೇ ಶಿಖಿಃ ಅನೇಕ ರೂಪ ವರ್ಣೈಶ್ಚ ಶತಶೋಧಕಃ.

ಭೂಷಣಂ ಜಾನುಸ್ತಂಭಂ ಹಸ್ತಾಭ್ಯಾಂ ಜಾಪೇಶು ವರಪಾಣಿನಂ ಚತುರ್ಭುಜಂ ಮೇಷವಾಹಂ ವರದಂ ಚ ಧರಾಸುತಂ ಶಕ್ತಿಶೂಲಗದಾ ಖಡ್ಗಂ ಜ್ವಾಲಾಪ

ಸಂಪ್ರದಂ ಶುಭಂ ಭುಕ್ತಿ ಮುಕ್ತಿ ಪ್ರದಂ ನೃಣಾಂ ಸರ್ವ ಸೌಭಾಗ್ಯ ವರ್ಧನಂ ಋಣಬಂಧ ವಿಮೋಚಂ ಚ ಸತ್ಯಮೇವ ನ ಸಂಶಯಃ.

ಕವಚಸ್ತೋತ್ರಮಹಾಮಂತ್ರಸ್ಯ ವಿರೂಪಾಕ್ಷ ಋಷಿ ಗಾಯತ್ರಿ ಛಂದಃ ಅಥೋ ದೇವತಾ ಅಂ ಬೀಜಂ ಕಂ ಮಹಾಪ್ರಸಾದ ವಿದ್ಯತೆ ಜಪೇ ಯೋಗ ನಮಃ ಮಂದಾರಕಂ ದೇವಂ ರಕ್ತಾಂಗಂ ವರಭೂಷಣಂ ಜಾನುಸ್ತಂಭಾಮಹಸ್ತಾಭ್ಯಾಂ ಜಾಪೇ ಶುಭರಪಾನಿನಂ ಚತುರ್ಭುಜಂ ಮೇಷವಾಹಂ ವರದಂ ಚ ಧರಾಸುತಂ ಶಕ್ತಿಶೂಲಗದಾ ಕಟ್ಕಂ ಜ್ವಾಲಾ

ಭಾಗ್ಯವರ್ಧನಂ ಋಣ ಬಂಧ ವಿಮೋಚಂ ಚ ಸತ್ಯಮೇವ ನ ಸಂಶಯಃ ಸ್ತೋತ್ರ ಪಾಠಸ್ತು ಕರ್ತವ್ಯೋ ದೇವಸ್ಯಾಗ್ರೇ ಸಮಾಹಿತಃ ರಕ್ತ ಗಂಧಾಕ್ಷತೈಃ ಪುಷ್ಪೈಃ.